ಸಯಾಮಂ ಆಶ್ಚರ್ಯ ರೂಪಂ ರಹಂತ ಜನ್ಮಂ ನೇತ ನೇತ ಕಥಂತ ಬೇದಾ ಊಚ ಮೂಚ ಅಪಾರ್ಗಬಿಂದ ಬಸಂತ ಸಾಧರಿಧ್ಯಂ ಅಚ್ಯುತ ಭಜಂತ ನಾನಕ ಬಡಭಾಗಿ ಹೈ ಉದಯಾನ ಬಸನಂ ಸಂಸಾರಂ ಸನಬಂಧಿ ಸ್ವಾನ ಸಿಯಾನ ಖರ ಹೈ ಬಿಕಮ ಸಥಾನ ಮನ ಮೋಹ ಮದ್ರಂ ಮಹಾ ಅಸಾಧ ಪಂಚ ತಸ್ಕರ ಹೈ ಹೀತ ಮೋ ಭಯ ಭರ್ಮ ಭ್ರಮಣಂ ಅಹಂ ಫಾಸ ತೀಕ್ಷಣ ಕಠಿಣ ಹೈ ಪಾವಕ ತೋ ಅಸಾಧ ಘೋರಂ ಅಗಮ ತೀರ ನಹ ಲಂಘ ನಹ ಭಜ ಸಾಧ ಸಂಗ ಗೋಪಾಲ ನಾನಕ ಹರ ಚರಣ ಸರಣ ಉದ್ರಹಣ ಕಿರ್ಪಾ ಕಿರ್ಪಾ ಕ್ರಂತ ಗೋವಿಂದ ಗೋಪಾಲ ಹೈ ಸಗಲ ಅಹಂ ರೋಗ ಖಂಡನ ಹೈ.